ಭವನ್ ಇಟಾನಗರ್ ಲೋ ಕಾರ್ಯಕ್ತಾರ ಖೇತು ಮುನ್ಯ ಕಾರ್ಯಕ್ತಾರ ಖೇದುಲ ಮೂಗ ಇಸ್ತೇತ್ ಹೋಕ ಹೇನ್ ಹೇಬೋ ಕೊಬು ಪತ್ತ ಅಸಾಮೆನ್ ಬಯೋಡೈವರ್ಸಿಟಿ ಒಕ್ ಟೌನ್ ಜಿಲ್ಲಾ ಮೋಕೋಮ್ ಕಾಕೆಂತಾ ಎಂದೋ ಲನಮ್ ಲಗ ಲಗ ಅಲ್ಜಾಬ ಜಿಕ್ಕಾ ಕೊ ಕಹಿತು ಗವರ್ನರ್ ಮು ಮೆನ್ಲ ಅರುಣಾಚಲ್ ಪ್ರದೇಶ ಹಿಗಿಮ್ ಹುತುಮ್ ಜೋ ರೇ ಯರ್ನ ಮಾನ್ ಗದ್ದ ತುಮ್ ಸಿ ಯೋಮ್ರಾ ಆಯಾ ಕೋ ಒಕ್ ಗ್ರಿತ್ ಕೊನ್ ರೂಎಂ ಕಾಕೆಂ ಜಾದಾ ದೋಬ ಯರ್ಲಿಕ್ ಮಾಲಿಕ್ ಜಿಲ್ಲಾ ಲೇತು ನಮ್ಮಕ ಅಮ್ಲಾ ಮೆಂತು ಒಕ್ ಇಂಡಿಜಿನಿಯಸ್ ನೀಗದ್ ದಸಿನ್ ಅತಾಪ್ಗದ್ ಗೆ ಕೊಯಮ್ ಲೊಕ್ ಯೆಬದು ಬಗನಂ ನೀತೊಮ್ ದೋಯ ನನ ಮಾಬಾ ಒಕ್ ಗ್ರಿಗ್ ಗದ್ದಂ ನೇಮ್ ಮಾಬ ಯೆಬಗನಂ ಹಿಗಿ ಮಾಜ್ಬ ಅಲ್ನಗೋ ಇಲಾ ಯೆದುಕು ನಕ ಅಮ್ಲಾ ಮೆಂತು ಗವರ್ನರ್ ಲೆಫ್ಟಿನೆಂಟ್ ಜನರಲ್ ರಿಟೈರ್ಡ್ ಕೆತಿ ಪರ್ನಾಯಕ್ ಮಲೋ ಲೋಕ್ ಭವನ್ ಇಟಾನಗರ್ ಲೋಕ್ ಅಭಿನವ್ ಸಿಂಗ್ ಸೋಲೋ ಸೈಕ್ಲಿಂಗ್ ಎಕ್ಸ್ಪಿಡೇಷನ್ ಮೊಕೋ ಗಿಗ್ದೋಲ ನೆಂಡೋಕ್ ಮತು ನಿರ್ಮ ಅಭಿನವ್ ಸಿಂಗ್ ಮ ಅರುಣಾಚಲ್ ಪ್ರದೇಶ ಹೊಕ್ಕ ಯೋರೋಪ್ ಲೇಲ 3000 ಕಿಲೋಮೀಟರ್ ಗೋಕೋಬಾರ್ ದೂಲ ಗುಜರಾತ್ ಲೋಬ ಸೈಕಲ್ ಲೋಕ ಯೋಪ್ ಜಿಯ ಅಮ್ಲಾ ಮೆಂತು ಮಲೋ ಇಂಟರ್ನ್ಯಾಷನಲ್ ಡೇ ಆಫ್ older persons gdb lodum gala dodak alolo sing mega popum ije ikam gadam pangam ruba mu pat jidakla expedition higim irob jitu malo arunachal pradesh legislative assembly itanagar lo national blood donation day alo irgaja be lodum gala dodak lo rajya sabha mp nirmatai tagaksin alik jidakla em jistu ಅರುಣಾಚಲ್ ಲೈಫ್ ಸೇವಿಂಗ್ ಫೌಂಡೇಶನ್ ಒಕ್ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಅಂಡ್ ಟೆಕ್ನಿಕಲ್ ಎಜುಕೇಶನ್ ಗದ್ದ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಗವರ್ಮೆಂಟ್ ಆಫ್ ಅರುಣಾಚಲ್ ಪ್ರದೇಶ್ ಬಾಕ್ ಇನ್ ಹಿದುಲ ದಿನ್ಸ್ ರೂನ ಕೆಂಪಂ ಲೋದುಂಗತು ಆರ್ಕೆಮಿಷನ್ ಹಾಸ್ಪಿಟಲ್ ಒಕ್ ಟ್ರಿಮ್ಸ್ ಗದ್ದ ಕೆಂಪಂ ಇದಾಕ್ಲೋ ಟೆಕ್ನಿಕಲ್ ಸಪೋರ್ಟ್ ಜಿಜಿಯಾತು ಕಾಲಾ ವಾಂಗ್ಫೋ ಹಾಲ್ ಜನರಲ್ ಗ್ರೌಂಡ್ ತಾವಾಂಗ್ ಲೋಸಿನ್ ನ್ಯಾಷನಲ್ ವಾಲಂಟರಿ ಬ್ಲಡ್ ಡೊನೇಷನ್ ಡೇ ಅಲೊ ಇರ್ಗಜಾಬ್ ಲೋದುಂಗತು ಕೆನ್ಲೊ ಆಪರೇಷನ್ ಸದ್ಭವ್ನ ಆರಾಲೊ ಇಸ್ಪಿಯರ್ ಕೋರ್ಸ್ ತ್ರೂಪ್ಸ್ ಗದ್ ಬೆತರನ್ ಸೇವಾ ಕೇಂದ್ರ ಪಾಸಿಗತ್ ಲೊ ಗ್ರಸಹಸನ ನಿಜಿರಿಯಾಮೆ ಗದ್ ಕಾಂಪಿಟಿಷನ್ ಎಕ್ಸಾಮಿನೇಷನ್ ಒಕ್ ಸ್ಕಿಲ್ ಡೆವಲಪ್ಮೆಂಟ್ ಇದಾಗ್ ಲೊಕ್ ಅಚೀವ್ಮೆಂಟ್ ಪಾನ್ ರೂ ಗದ್ದಂ ರೆಕಾಗ್ನೈಸ್ ಜಿದುಲಾ ದಿನ್ಸ್ ರೋನ ಫೆಲಿಸಿಟೇಷನ್ ಪ್ರೋಗ್ರಾಮ್ ಗೋ ಲೋದುಂಗತು ಮೆಂಕೆನಾಗೋಮ್ ಹಿಮ್ನನು ಆಕಾಶವಾಣಿ ಇಟಾನಗರ್ ಲೋಕ ತಪದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಗ ಹಿಂದಿ ಸೇಲ್ ಗದ್ದ ಹಿಂದಿ ಪಕ್ವಾಡ 2026 ಮಲೋ ಕಾಕೆಂಜಾಬ ಲೋಸುಂಗತು ಕು ಇನೆಕುನ ಸೆಪ್ಟೆಂಬರ್ ಪೋಲ್ ಗ ಲೋಯಿಗೋಲಾ ಲೋಪಿತ್ ತಾರೀಖ್ ಲೋಕ್ ಹಿಂದಿ ಪಕ್ವಾರ 2026 ಗ ಆಗೋಮ್ ಗೋಮ್ಲಂ ಹಿಂದಿ ಭಾಷಾ ಓರ್ ರೋಜ್ಗಾರ್ ಅಮ್ಲಾ ಲೇತುಲಾ ಇರೋಬ್ ಗ ಬೆನಿ ಹಿಂದಿ ಸೇಲ್ ಗದ್ದ ಇತ್ಜಾಬ್ ಸ್ಟೂಡೆಂಟ್ಸ್ ಗದ್ ಗ ಲಗಾಬ್ ರೇಡಿಯೋ ತೋ ಕಾಂಪಿಟಿಷನ್ ಗೋ ಸಿನ್ ಇಕ್ ಜಿತಾತು ಕಾಂಪಿಟಿಷನ್ ಇದಾ ಲೋ ಅಗೋ ಮೈಯಂ ರೇಡಿಯೋ ಲೋ ಯೋಬ ಜಬ್ ಲಿಕ್ ಕೆಂದ್ನಾ ಬೆ ಅಗಮ್ ಅಲ್ಲಿಬ ಮೆಂತಮ್ ಮೆಂತಮ್ ಜಿತು ಓಕೆ ಒಮೆ ಅಲಿಯಾರುಗ ಪರ್ಫಾರ್ಮ್ ನಗದಂ ಆಲ್ ಇಂಡಿಯಾ ರೇಡಿಯೋ ಇಟಾನಗರ್ ಲೋ ಕನೆಕ್ಷನ್ ಮೋಜ್ ಗೆಲ್ಲ ರೇಡಿಯೋ ಲೋ ಅಗೋಮಯ್ಯಂ ಜಾಬ್ಲಿ ಗ್ಲಾಬ್ ಇಜೆ ಅಮ್ಲಸಿನ್ ಮೆಂಬರ್ ಜಿತಾತು ರೀ ವಾಚ್ ಗದ್ದ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದ ಆರ್ಟ್ಸ್ ನ್ಯೂ ಡೆಲ್ಲಿ ಲೇಕಿನ್ ಗೋಬ ಎಬಂ ದುಬಂ ಹಿದುಲ್ಲ 3-4 ಅಕ್ಟೋಬರ್ 2026 ಲೋಬ ದೋಯ್ ಲೋ ಮಾದರ್ ತಂಗ್ ಅಲ್ಗ ಅಗೋಮಯ್ಯಂ ನೇಮ್ ಮಾದ್ಬ ತೂಸುಬಾಲ್ ಗೆಲ್ಲ ಗಸಿಗೆಮೇಗ್ನ ಆಜೋಲ್ ಗದ್ದಸಿನ್ ಮೆಂಬಲಾ ಎಲಾ ದೋಬ ಡಾಕ್ಯುಮೆಂಟೇಷನ್ ಇಸ್ತಾನಮ್ ಲಗಾಬ ಫ್ರಮ್ ವಾಯ್ಸ್ ಟು ಸ್ಕ್ರಿಪ್ಟ್ ಅಮ್ಲಾ ವರ್ಕ್ಶಾಪ್ ಗೋ ಲೋದುಂ ಗಯೆ ಅಮ್ಲಾ ಮೆಂತು ಓಕೆ ಡಾಕ್ಯುಮೆಂಟೇಷನ್ ಹಿಗಿಮ್ ನಾರ್ಥ್ ಈಸ್ಟ್ ಇಂಡಿಯಾ ಹೋಕ ಇಂದಿಕ್ ಆರ್ಥೋಗ್ರಾಫಿಕ್ ಡೆವಲಪ್ಮೆಂಟ್ ಗದ್ದ ಇಗ್ಮೆಂಗ್ ಜಿದ್ಬ ಅಮ್ಲಾ ಪಾರ್ಲಿಕ್ ಜಿತ್ತು ಜಪಾನ್ ಗೆ ಐಶಿ ನಗೋಯಾ ಲೋ ಏಷ್ಯನ್ ಗೇಮ್ಸ್ ಇದಾಕ್ಲೋ ಇಂಡಿಯಾ ಹೋಕ ಮೆನ್ಸ್ ಸ್ಕ್ವಾಷ್ ಟೀಮ್ ಗದ್ದ ಸೆಮಿ ಫೈನಲ್ ಲೋ ಮಲೇಷಿಯಾ ಕೆಲಿ ಇಕಾ ಮೀನ್ಸ್ ನಮ್ಮ 2-1 ಲೋಕ ಹರಿ ಗೇಕ್ಲಾ ಬ್ರಾಂಜ್ ಮೆಡಲ್ ಗೋ ಪಾಸ್ ತು ವಿಮೆನ್ಸ್ ಸ್ಕ್ವಾಷ್ ಟೀಮ್ ಗದ್ದ ಸಿನ್ ಖುದ್ದ ಮಲೋದಾ ದಿ ಸೆಮಿ ಫೈನಲ್ ಲೋ ಹಾಂಗ್ಕಾಂಗ್ ಕೆಲಿ ಇಕಾ ಮೀನ್ಸ್ ನಮ್ಮ 2-1 ಲೋಕ ಹರಿ ಗೇಕ್ತಲ ಮುನ್ಸಿನ್ ಬ್ರಾಂಜ್ ಮೆಡಲ್ ಗೋ ಪಾಸ್ ಪಕು ಅಮ್ಲಾ ಮೆಂಪಾ ಜಿತ್ತು ಮೂಗ ಇಸ್ತೇತ್ ಗ ಕರಾದಾದಿ ಪಪುಂ ಪರೆ ಲ ಪರಾದ ಲೋಡ್ಶಿಯಂಗ್ ಅಂಜಾವ್ ತೀರಪ್ ಚಂಗ್ಲಂಗ್ ಒಕ್ಕ ಲೋಂಗ್ಡಿಂಗ್ ಡಿಸ್ಟ್ರಿಕ್ಟ್ ಗಾ ದ್ರೂ ಲೋ ಮಾಜ್ ಬ ದೊಯ್ ದೋ ಗುಮ್ ಗುಮ್ ಲಾ ಒಕ್ಕ ದೋ ಯಾಕ ಯಾಕ ದೇ ದಂಗ್ ನಕ ಎನ್ಸ್ ಕಾಸಿ ಲಾ ಯತ್ ಲಕ ಅಮ್ದುಲ್ಲಾ ಇಟಾನಗರ್ ಮೆಟ್ರೋಲಾಜಿಕಲ್ ಸೆಂಟರ್ ಗದ್ದ ಎಲ್ಲೋ ಎಲರ್ಟ್ ಗೋ ಜಿಲೆಂಜಿತು
ᱜᱮ ᱛᱟᱱᱜᱟᱫᱮ ᱦᱤᱨᱜᱟ ᱜᱟᱞᱚᱢ ᱢᱮᱱᱠᱮᱱ ᱟᱜᱚᱢ ᱢᱮᱱᱡᱤᱥᱟ ᱮᱜᱮ